ಜಾತ್ರೆ ಜುಮಕು ಜುಮಕು ಜನ ಜುಮಕು ಜನ ಜುಮಕು ಜುಮಕು ದಿಂಧ ದಿಂಧ ಆ ಜುಮಕು ಜುಮಕು ದಿಂಧ ಇಂದ.